ನಾಲ್ಕು ಇವ ಜನ ತನ್ನ ಸ್ವಪ್ಪ ಪಡಿಮಿಯ ಪಡಮಿಯ ಪಡಮಿಯ ಪಂಡು ಹೋಗಿ ದೋಸ್ತಿ ಪಂಡು ಕಲಿ.